ಅಗ್ನಿಃ ಹೋ ಮಹ್ಯೈ ಅಯ್ಯಾ ಅದಿತಯೇ ಅದಿತಯೇ ಪುನರದಾತ್ ಪಿತರಂ ಪಿತರಂ ದಾತ್ ಪುನರದಿತಯೇ ಅದಿತಯೇ ಪುನಃ ಪುನರದಾತ್ ತಾತ್ ಪಿತರಂ ಪಿತರಂ ಚ ದೃಶೇಯಂ.

0: ಸೋಮೇಂದ್ರಸ್ಯ ಪ್ರಿಯಂ ಪಾಥೋಪೀಹಿ ಅಸ್ಮತ್ಸಾಖಾತ್ ವಂದೇ ಸೋಮ ವಿಶ್ವೇಷಾಂ ದೇವಾನಾಂ ಪ್ರಿಯಂ ಪಾಥೋಪೀಹಿ ಇತಿ ಅಷ್ಟಮೋಧ್ಯಾಯಃ. ಓಂ
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಆ್ಯಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಆ್ಯಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. ಫಿಲಾಸಫಿಕಲ್ ಡಿಸ್ಕೋಸಸ್ ಆ್ಯಂಡ್ ಪಿರಿಯಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವಂ. ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ. ಆಸ್ ಎ ರಿಸಲ್ಟ್ ಆಫ್ ದೀಸ್ ಚೇಂಜಸ್, ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್. ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಆಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೇಷನ್ಸ್. ವಿ ಆಲ್ಸೋ ರಿಕ್ವೆಸ್ಟ್ ಯು ಟು ಎನ್ಕರೇಜ್ ಯುವರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಟು ಲಿಸನ್ ಟು ಆ್ಯಂಡ್ ಬೆನಿಫಿಟ್ ಫ್ರಮ್ ಅವರ್ ರೇಡಿಯೋ ಸರ್ವಿಸಸ್. ಓಂ ನಮಃ ಶಿವಾಯ.
2: ಜೀವನಾಥನ್ಮಾರಾಯಿಲ್ಲ ವ್ಯಕ್ತಿಗಳನ್ನು ಆಯ್ತು ಸೋಲಿಯಾಗಿಲ್ಲ ಜ್ಞಾನಿ ಅಂತ ಇವರಿಗೂ ಹೋಗಿಲ್ಲ. ಇನ್ನು ಹೋಗಿ ಕಡಿಯರಕ್ಕೆ ಮಾರಿ ಮಾರಿ

ಅಗ್ರಾಯಸ್ವಾಮಿಧಾವ ಪ್ರಿಯಂ ಶೇಷವೃತಸ್ಥಾನ ಗಗನಜಮೇತೃತ್ವೇ ಪ್ರಧಾನ ಪ್ರತಿಭಾನ್ ಜಿತ್ವಾ ಮುಖ್ಯ

0: Dear listeners of Shaivam.org, the following is
1: Gangadhara Ashtakam,
0: presented by Dr. M. Gokulakrishna Iyer.
2: Maulav Ganga Shashankav, Karacharanatale Shitalanga Bhujangaha, Vame Bhage Dayardra, Himagiritanaya Chandanam Sarvagatre, Itham Shitam Prabhutam, Tavakanaka Sabhanathavodham Kvashaktihi, चित्ते निर्वेद तप्ते यदि भवति न ते नित्यवासो मदीये गांगम वारि मनोहारि मुरारि चरणच्युतम् त्रिपुरारि शिरश्चारि पापहारि पुनातु माम् श्रीमत् क्षीरतरंगिणी तटगते पुण्ये विरिञ्चेः पुरे नित्यं सन्निहितं किलाकलयितुं क्षीराभिषेकादरं श्रीगारुत्मत वल्लिका सहचरं मार्गे सहायं नृणाम् ಶ್ರೀಮದ್ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದ್ ಅಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ಷಷ್ಠ ಶ್ಲೋಕ. ಶ್ಲೋಕೇಸ್ಮಿನ್ನ ತ್ರಿಪುರಾಸುರ ತರ್ಜನರೂಪಾಂ ಆರ್ತಿಮಾಪದ್ಯಮಾನಾನಾಂ ಇಂದ್ರಾದಿದೇವಾನಾಂ ಆರ್ತಿಹಂತಾರಂ ಭಗವಂತಂ ತ್ರಿಪುರಘ್ನಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಸಂತ್ರಸ್ತೇಷು ಪುರಾ ಪುರಾಸುರಭಯಾತ್ ಇಂದ್ರಾದಿ ವೃಂದಾರಕೇಶು ಆರೂಢೋ ಧರಣೀರಥಂ ಶ್ರುತಿಹಯಂ ಕೃತ್ವಾ ಮುರಾರಿಂ ಶರಂ ರಕ್ಷನ್ಯಃ ಕೃಪಯಾ ಸಮಸ್ತ ವಿಬುಧಾನ ಜಿತ್ವಾ ಪುರಾರೀನ್ ಕ್ಷಣಾತ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ ಶ್ಲೋಕಃ. ಪುರಾ ಪುರಾಸುರಭಯಾತ್ ಸಂತ್ರಸ್ತೇಷು ಸತ್ಸು ಇಂದ್ರಾದಿ ವೃಂದಾರಕೇಶು ಯಹ ಶ್ರುತಿಹಯಂ ಧರಣೀರಥಂ ಆರೂಢಃ ಸನ್ನ ಮುರಾರಿಂ ಶರಂ ಕೃತ್ವಾ ಕೃಪಯಾ ಸಮಸ್ತ ವಿಬುಧಾನ ರಕ್ಷನ್ನ ಪುರಾರೀನ್ ಕ್ಷಣಾತ್ ಜಿತ್ವಾ ಲೋಕಾನ್ ಆದರಾತ್ ರರಕ್ಷ. ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತ್ಯನ್ವಯ. ಶ್ರೀ ಶಿವಮಹಾಪುರಾಣಸ್ಯ ದ್ವಿತೀಯಾಯಾಃ ರುದ್ರಸಂಹಿತಾಯಾಃ ಪಂಚಮಸ್ಯ ಯುದ್ಧಖಂಡಸ್ಯ ಆದ್ಯೇಷು ದ್ವಾದಶಸ್ವಧ್ಯಾಯೇಷು ಮಹತಾ ಪ್ರಪಂಚೇನ ಪ್ರತಿಪಾದಿತಂ ತ್ರಿಪುರವದ ವೃತ್ತಾಂತಂ ಸಂಗೃಹಂತಿ. ಪುರಾ ಪುರಾಸುರಭಯಾತ್ ಸಂತ್ರಸ್ತೇಷು ಸತ್ಸು ಇಂದ್ರಾದಿ ವೃಂದಾರಕೇಷು ಯಹ ಕೃಪಯಾ ಸಮಸ್ತ ವಿಬುಧಾನ್ ರಕ್ಷನ್ನ ಪುರಾರೀನ್ ಜಿತ್ವಾ ಪುರಾರೀನ್ ಜಿತ್ವಾ ಲೋಕಾನ್ ಆದರಾತ್ ರರಕ್ಷ. ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಪುರಾ ಪೂರ್ವಸ್ಮಿನ್ ಕಾಲೇ ಪುರಾಸುರಭಯಾತ್ ಪುರೇಷು ಬ್ರಹ್ಮಪಿತಾಮಹ ನಿರ್ದೇಶೇನ ಮಯಾಸುರ ನಿರ್ಮಿತೇಷು ಕಾಂಚನ ರಾಜತಾಯಸೇಷು ತ್ರಿಷು ಲೋಕೇಷು ವಸಂತಃ ಅಸುರಾಃ ಪುರಾಸುರಾಃ. ಭಗವತಾ ಕಾರ್ತಿಕೇಯೇನ ಹತಸ್ಯ ತಾರಕಾಸುರಸ್ಯ ತ್ರಯಸ್ಸುತಾಃ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷಾಃ ತೇಭ್ಯಃ ಯದ್ಭಯಂ ತತ್ ಪುರಾಸುರಭಯಂ. ತಸ್ಮಾತ್ ಸಂತ್ರಸ್ತೇಷು ಸತ್ಸು ತೇಷಾಂ ಅಸುರಾಣಾಂ ಅಜೇಯತ್ವಾಮರತ್ವಾ ಪ್ರತಿದ್ವಂದ್ವತ್ವಂ ಅವಲೋಕ್ಯ ಸಂತ್ರಸ್ತಾಃ ಇತ್ಯರ್ಥಃ. ಇಂದ್ರಾದಿ ವೃಂದಾರಕೇಷು ಇಂದ್ರಃ ಆದಿರ್ಯೇಷಾಂ ವೃಂದಾರಕಾನಾಂ ದೇವಾನಾಂ ತೇಷು ಯಃ ಕೃಪಯಾ ಸಮಸ್ತ ವಿಬುಧಾನ್ ರಕ್ಷನ್ನ ಸಮಸ್ತ ವಿಬುಧಾನ್ ಮಯಸದೃಶಂ ದೈತ್ಯಂ ಚೇತ್ಯರ್ಥಃ. ಪುರಾರೀನ್ ಶಿವಪೂಜಾ ವ್ಯತಿಕ್ರಾಂತಾನ್ ಜಿತ್ವಾ ವಿಜಿತ್ಯ ಲೋಕಾನ್ ಆದರಾತ್ ಯತ್ನಾತ್ ರರಕ್ಷ. ಸಹ ಭೂತಭಾವನಃ ಆರ್ತತ್ರಾಣಪರಾಯಣಃ ಆರ್ತಃ ಆಧ್ಯಾತ್ಮಿಕಾಧಿದೈವಿಕಾಧಿಭೌತಿಕರೂಪೇಣ ಯೇನ ಕೇನಚಿದ್ ವ್ಯಸನೇನ ಪೀಡಿತಾಃ ತೇಷಾಂ ತ್ರಾಣಂ ಸಂರಕ್ಷಣಂ ಆರ್ತತ್ರಾಣಂ ತಸ್ಮಿನ್ ಪರಾಯಣಂ ಆಸಕ್ತಿರಿಯಸ್ಯ ಸಹ ಭಗವಾನ್ ನಿಗ್ರಹಾನುಗ್ರಹ ಶಕ್ತಃ ಗಂಗಾಧರಃ ಗಂಗಾಂ ಸ್ವಶಿರಸಿ ದಧಾನಃ ಪರಮೇಶ್.

ಸಮಸ್ತಭೂತಾಯ ನಮಃ. ಓಂ ಸಮಸ್ತ ಭುವನ ವ್ಯಾಪಿನೇ ನಮಃ. ಓಂ ಸಮೃದ್ಧಯೇ ನಮಃ. ಓಂ ಸತತೋದಿತಾಯ ನಮಃ. ಓಂ ಸೂಕ್ಷ್ಮಾತ್ ಸೂಕ್ಷ್ಮತರಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂಕ್ಷ್ಮ ಸ್ಥೂಲತ್ವವರ್ಜಿತಾಯ ನಮಃ. ಓಂ ಜನ್ಮಕನ್ಯಾಧರಾಯ ನಮಃ. ಓಂ ಜನ್ಮಜರಾಮೃತ್ಯು ನಿವಾರಕಾಯ ನಮಃ. ಓಂ ಶೂರಸೇನಾಯ ನಮಃ. ಓಂ ಶುಭಾಕಾರಾಯ ನಮಃ. ಓಂ ಶುಭ್ರಮೂರ್ತಯೇ ನಮಃ. ಓಂ ಶುಚಿಸ್ಮಿತಾಯ ನಮಃ. ಓಂ ಅನರ್ಘರತ್ನ ಖಚಿತಕಿರೀಟಾಯ ನಮಃ. ಓಂ ನಿಕಟೇ ಸ್ಥಿತಾಯ ನಮಃ. ಓಂ ಸುಧಾರೂಪಾಯ ನಮಃ. ಓಂ ಸುರಾಧ್ಯಕ್ಷಾಯ ನಮಃ. ಓಂ ಸುಬ್ರುವೇ ನಮಃ. ಓಂ ಸುಖಗಣಾಯ ನಮಃ.

ಗಣಾಧಿರಾಜ ನಮಃ. ಓಂ ಗಣಸ್ವಾಮಿನೇ ನಮಃ. ಓಂ ಗಿರಿಷ್ಠಾಯ ನಮಃ. ಓಂ ತೋಮರಾಯುಧಾಯ ನಮಃ. ಓಂ ಜಮನಾಯ ನಮಃ. ಓಂ ಜಗದಾಧಾರಾಯ ನಮಃ. ಓಂ ಜಮದಗ್ನಯೇ ನಮಃ.

0: You are listening to Shaivam.org Radio, the 24/7 spiritual channel from Shaivam.org.
1: Dear listeners of Shaivam.org, the following is
2: Gangadhara Ashtakam,
1: presented by Dr. M. Gokulakrishna Iyer.
3: Maulav Ganga Shashankav ಕರಚರಣತಲೆ ಶೀತಲಾಂಗ ಭುಜಂಗಾ ವಾಮೇ ಭಾಗೆ ದಯಾರ್ದ್ರ ಹಿಮಗಿರಿತನಯ ಚಂದನಂ ಸರ್ವಗಾತ್ರೆ ಇತ್ಥಂ ಶೀತಂ ಪ್ರಭೂತಂ ತವ ಕನಕಸಭಾನಾಥವೋಢುಂ ಕ್ವಶಕ್ತಿಃ ಚಿತ್ತೇ ನಿರ್ವೇದ ತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮದೀಯೇ ಗಾಂಗಂ ವಾರಿ ಮನೋಹಾರಿ ಮುರಾರಿ ಚರಣಚ್ಯುತಂ ತ್ರಿಪುರಾರಿ ಶಿರಶ್ಚಾರಿ ಪಾಪಹಾರಿ ಪುನಾತು ಮಾಂ ಶ್ರೀಮತ್ ಕ್ಷೀರತರಂಗಿಣೀ ತಟಗತೆ ಪುಣ್ಯೇ ವಿರಿಂಚೇಃ ಪುರೆ ನಿತ್ಯಂ ಸನ್ನಿಹಿತಂ ಕಿಲಾಕಲಯಿತುಂ ಕ್ಷೀರಾಭಿಷೇಕಾದರಂ ಶ್ರೀಗಾರುತ್ಮತ ವಲ್ಲಿಕಾ ಸಹಚರಂ ಮಾರ್ಗೇ ಸಹಾಯಂ ನೃಣಾಂ ಶ್ರೀಮತ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದ್ ಅಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ಷಷ್ಠ ಶ್ಲೋಕಃ. ಶ್ಲೋಕೇಸ್ಮಿನ್ ತ್ರಿಪುರಾಸುರ ತರ್ಜನ ರೂಪಾಂ ಆರ್ತಿಮಾಪದ್ಯಮಾನಾನಾಂ ಇಂದ್ರಾದಿದೇವಾನಾಂ ಆರ್ತಿಹಂತಾರಂ ಭಗವಂತಂ ತ್ರಿಪುರಘ್ನಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಸಂತ್ರಸ್ತೇಷು ಪುರಾ ಪುರಾಸುರಭಯಾತ್ ಇಂದ್ರಾದಿವೃಂದಾರಕೇಷು ಆರೂಢೋ ಧರಣೀರಥಂ ಶ್ರುತಿಹಯಂ ಕೃತ್ವಾ ಮುರಾರಿಂ ಶರಂ ರಕ್ಷನ್ಯಃ ಕೃಪಯಾ ಸಮಸ್ತ ವಿಬುಧಾನ ಜಿತ್ವಾ ಪುರಾರೀನ್ ಕ್ಷಣಾತ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ ಶ್ಲೋಕಃ. ಪುರಾಸುರಭಯಾತ್ ಸಂತ್ರಸ್ತೇಷು ಸತ್ಸು ಇಂದ್ರಾದಿವೃಂದಾರಕೇಷು ಯಃ ಶ್ರುತಿಹಯಂ ಧರಣೀರಥಂ ಆರೂಢಃ ಸನ್ನ ಮುರಾರಿಂ ಶರಂ ಕೃತ್ವಾ ಕೃಪಯಾ ಸಮಸ್ತ ವಿಬುಧಾನ್ ರಕ್ಷನ್ನ ಪುರಾರೀನ್ ಕ್ಷಣಾತ್ ಜಿತ್ವಾ ಲೋಕಾನ್ ಆದರಾತ್ ರರಕ್ಷ. ಸಹ ಆರ್ತತ್ರಾಣಪರಾಯಣ ಭಗವಾನ್ ಗಂಗಾಧರ ಮೇಗತಿ ಇತ್ಯನ್ವಯ. ಶ್ರೀ ಶಿವಮಹಾಪುರಾಣಸ್ಯ ದ್ವಿತೀಯಾಯಾಹ ರುದ್ರಸಂಹಿತಾಯಾಹ ಪಂಚಮಸ್ಯ ಯುದ್ಧಖಂಡಸ್ಯ ಆದ್ಯೇಷು ದ್ವಾದಶಸ್ವಧ್ಯಾಯೇಷು ಮಹತಾ ಪ್ರಪಂಚೇನ ಪ್ರತಿಪಾದಿತಂ ತ್ರಿಪುರವದ ವೃತ್ತಾಂತಂ ಸಂಗೃಹಂತಿ. ಪುರಾಸುರಭಯಾತ್ ಸಂತ್ರಸ್ತೇಷು ಸತ್ಸು ಇಂದ್ರಾದಿ ವೃಂದ

ಪುರೇಷು ಬ್ರಹ್ಮಪಿತಾಮಹ ನಿರ್ದೇಶೇನ ಮಯಾಸುರ ನಿರ್ಮಿತೇಷು ಕಾಂಚನರಾಜತಾಯಸೇಷು ತ್ರಿಷು ಲೋಕೇಶು ವಸಂತಃ ಅಸುರಾಃ ಪುರಾಸುರಾಃ ಭಗವತಾ ಕಾರ್ತಿಕೇಯೇನ ಹತಸ್ಯ ತಾರಕಾಸುರಸ್ಯ ತ್ರಯಸ್ಸುತಾಃ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷಾಃ ತೇಭ್ಯಃ ಯದ್ಭಯಂ ತತ್ ಪುರಾಸುರಭಯಂ ತಸ್ಮಾತ್ ಸಂತ್ರಸ್ತೇಷು ಸತ್ಸು ತೇಷಾಂ ಅಸುರಾಣಾಂ ಅಜೇಯತ್ವಾಮರತ್ವಾ ಪ್ರತಿದ್ವಂದ್ವತ್ವಂ ಅವಲೋಕ್ಯ ಸಂತ್ರಸ್ತಾಃ ಇತ್ಯರ್ಥಃ ಇಂದ್ರಾದಿ ವೃಂದಾರಕೇಷು ಇಂದ್ರಃ ಆದಿರ್ಯೇಷಾಂ ವೃಂದಾರಕಾನಾಂ ದೇವಾನಾಂ ತೇಷು ಯಃ ಕೃಪಯಾ ಸಮಸ್ತ ವಿಬುಧಾನ್ ರಕ್ಷನ್ ಸಮಸ್ತ ವಿಬುಧಾನ್ ಮಯಸದೃಶಂ ದೈತ್ಯಂ ಚೇತ್ಯರ್ಥಃ ಪುರಾರೀನ್ ಶಿವಪೂಜಾ ವ್ಯತಿಕ್ರಾಂತಾನ್ ಜಿತ್ವಾ ವಿಜಿತ್ಯ ಲೋಕಾನ್ ಆದರಾತ್ ಯತ್ನಾತ್ ರರಕ್ಷ ಸಹ ಭೂತಭಾವನಃ ಆರ್ತತ್ರಾಣಪರಾಯಣಃ ಆರ್ತಃ ಆಧ್ಯಾತ್ಮಿಕಾಧಿದೈವಿಕಾಧಿಭೌತಿಕರೂಪೇಣ ಯೇನ ಕೇನಚಿತ್ ವ್ಯಸನೇನ ಪೀಡಿತಾಃ ತೇಷಾಂ ತ್ರಾಣಂ ಸಂರಕ್ಷಣಂ ಆರ್ತತ್ರಾಣಂ ತಸ್ಮಿನ್ ಪರಾಯಣಂ ಆಸಕ್ತಿರಿಯಸ್ಯ ಸಹ ಭಗವಾನ್ ನಿಗ್ರಹಾನುಗ್ರಹ ಶಕ್ತಃ ಗಂಗಾಧರಃ ಗಂಗಾಂ ಸ್ವಶಿರಸಿ ದಧಾನಃ ಪರಮೇಶ್ವರಃ ಮಮ ಗತಿಃ ಗಂತವ್ಯಾ ಪರಾದೇವತಾ ಅಥ ಭಗವತಃ ತ್ರಿಪುರಾಸುರ ವಧ ಪ್ರಕಾರಂ ವಕ್ತುಂ ಪ್ರಕ್ರಮಂತೆ ಆದೌ ತದಾರೂಢಂ ರಥಂ ವರ್ಣಯಂತಿ ಶ್ರುತಿಃ ಯಂ ಧರಣೀರಥಂ ಆರೂಢಃ ಇತಿ ಧರಣೀರಥಂ ಧರಣಿ ಸರ್ವಲೋಕಮಯಿ ಪೃಥ್ವೀ ಏವ ರಥಃ ಧರಣೀರಥಃ ತಂ ಶ್ರುತಿಃ ಯಂ ಶ್ರುತಯಃ ಚತ್ವಾರಃ ವೇದಾಃ ಏವ ಹಯಃ ಅಶ್ವಾಃ ಯಸ್ಯ ರಥಸ್ಯ ಸಹ ಶ್ರುತಿಹಯಃ ತಂ ಆರೂಢಃ ತದನಂತರಂ ಭಗವತ್ಪ್ರಯುಕ್ತಂ ಶರಂ ದರ್ಶಯಂತಿ ಮುರಾರಿಂ ಶರಂ ಕೃತ್ವಾ ಇತಿ ಮುರಾರಿಂ ಪರಬ್ರಹ್ಮಕೋಟಿಭೂತಂ ಭಗವಂತಂ ನಾರಾಯಣಂ ಶರಂ ಬಾಣಂ ಕೃತ್ವಾ ವಿಧಾಯ ಶಿವವಿಷ್ಣೋಃ ಭೇದಂ ಕಲ್ಪಯದ್ಭಿಃ ವಿಷ್ಣುಪಕರ್ಷಂ ಕುರುವದ್ಭಿಶ್ಚ ಹರದತ್ತ ಶಿವಾಚಾರ್ಯೈಃ ಹರಿಹರ ತಾರತಮ್ಯಾಖ್ಯೇ ಗ್ರಂಥೆ ತದುಭಾಭ್ಯಾಂ ಕೃತಃ ತ್ರಿಪುರಾಸುರ ವಧಃ ಏವ ಮುಕ್ತಃ ಏಕಸ್ತು ಬಾಣಗತಿಮೇತ್ಯ ಕರಂ ವೃಣೋತಿ ಅನ್ಯೋ ಕ್ಷಿಪತ್ ಪುರಜಯಾಯ ತಮೇವ ಬಾಣಂ ಕೋವಾನಯೋರಧಿಕ ಇತ್ಯನುಚಿಂತ್ಯ ವೃದ್ಧಾಃ ಸತ್ಯಂ ಬ್ರುವಂತು ತಮಿಮಂ ವಯಮಾಶ್ರಯಾಮಃ ಇತಿ ಕೋವಾ ಅನಯೋಃ ಅಧಿಕಃ ಇತ್ಯನುಚಿಂತಯಂತಃ ವಯಂ ಭಗವತ್ಪಾದ ಮತಾನುಯಾಯಿನಃ ದ್ವಾವಪಿ ಸಮಾವೇವ ಇತಿ ವದೇಮ ವ್ಯಾಸಾಚಾರ್ಯ ಪ್ರಕಟಿತಂ ಸತ್ಯಂ ಜಾನಂತೋ ವಯಂ ಉಭಾವಪ್ಯಾಶ್ರಯೇಮ ತದನಂತರಂ ತಲ್ಲೋಕತ್ರಯ ವಧ ಪ್ರಕಾರಮಾಹು ಕ್ಷಣಾತ್ ಇತಿ ಯುಗಪತ್ ಏಕಸ್ಮಿನ್ನೇವ ಕ್ಷಣೇ ತ್ರೀನಪಿ ಲೋಕಾನ್ ಪ್ರಣನಾಶ ಇತ್ಯರ್ಥಃ ಶ್ರೀ ಶಿವಮಹಾಪುರಾಣಾಂತರ್ಗತಾಯಾಂ ದ್ವಿತೀಯಾಯಾಂ ರುದ್ರಸಂಹಿತಾಯಾಂ ಪಂಚಮೇ ಯುದ್ಧಖಂಡೇ ಸೂತಶೌನಕ ಸಂವಾದಾಂತರ್ಗತೆ ಸನತ್ಕುಮಾರ ಪಾರಾಶರ್ಯ ಸಂವಾದೆ ತ್ರಿಪುರಾಸುರ ವಧವೃತ್ತಾಂತಃ ದ್ವಾದಶಭಿಃ ಅಧ್ಯಾಯೈಃ ಮಹತಾ ಪ್ರಪಂಚೇನ ಕಥಿತಃ ತತ್ರ ಪ್ರಥಮಾಧ್ಯಾಯೇ ಏವಂ ಕಥಾ ತಾರಕಾಸುರೇ ಭಗವತಾ ಕಾರ್ತಿಕೇಯೇನ ಹತೆ ತಸ್ಯ ತ್ರಯಸ್ಸುತಾಃ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷಾಃ ಮೇರುಗುಹಾಯಾಂ ಸ್ಥಿತ್ವಾ ಬ್ರಹ್ಮಾಣಮುದ್ದಿಶ್ಯ ಘೋರಂ ತಪಶ್ಚಕ್ರುಃ ತತ್ತಪಸಾ ಪ್ರೀತೋ ಬ್ರಹ್ಮ ತೇಭ್ಯಃ ವರಂ ದಾತುಮಾವಿರ್ಬಭೂವ ಅವಧ್ಯತ್ವ ನಿರ್ಜರತ್ವ ನೀರೋಗತ್ವಾಮರತ್ವ ಯಾಚತಃ ತಾನ್ ಅಸುರಾನ್ ಅನ್ಯಂ ವರಂ ವರೀತುಂ ನಿರ್ದಿಶತ್ ಸ ಬ್ರಹ್ಮದೇವಃ ಅಥ ತನ್ನಿದೇಶಾನುಸಾರಂ ವರಂಯ ಯಾಚಿರೆ ಸ್ವರ್ಣಮಯೀಂ ಪುರೀಂ ತಾರಕಾಕ್ಷೋಯ ಯಾಚ ರಜತಮಯೀಂ ಕಮಲಾಕ್ಷಃ ಆಯಸೀಂ ಚ ವಿದ್ಯುನ್ಮಾಲಿ ಅವಧ್ಯತ್ವ ನಿರ್ಜರತ್ವ ನೀರೋಗತ್ವಾಮರತ್ವ ಸಿದ್ಧ್ಯರ್ಥಂ